ಮೇ ನಾ ಮೇರೋ ಮೇರೋ ಮೇರೋ ಮೇರೋ ಲಾ ಮೇ ನಾ ಮೇ ಗಲು ಮೇ ಬೆಟ ನಾ ಲಾರಾ ಇಂಟಿರೇ ಮೇ ಜಿ ಪಿರಿ ಮಾಟಲು ನಾ ಸಾ ಮಿರಂಗ ಸುಸಿರ